ವರ್ತಮಾನ ವ್ಯಾವಹಾರಿಕ ಜಾಂದ್ರಮಾನೇನ ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣ ಆಗಿದೆ ಶರದೃತೋ ಆಸ್ತ್ವಿಕ ಜಮಾಸೆ ಶುಕ್ಲಪಕ್ಷೆ ಚತುರ್ಥಿಯಾಂಬಾಸರಸ್ತು ಸೌಮ್ಯವಾಸರೆ ಶುಭ ನಕ್ಷತ್ರ ಶುಭಯೋಗೇ ಶುಭಗ್ರಹೇವಂಗಣ ವಿಶೇಷಣ ವಿಶಿಷ್ಟಾಜಾಂ ಶುಭತಿರೋ ಶ್ರೀಮಾನ್ನೋ ಪರಮಶುಭಗೋತ್ರೋದ್ಭವಸ್ಯ ಸರ್ವದೇವತಾ ಅತೀತ ಸ್ವರೂಪ ಭಗವಾನ್ ಸತ್ಯಸಾಯೀಶ್ವರ.

ಜಿಪ್ಪೋದ್ದೇರ ಸಖ ತ್ರಿಪಾತ್ ಪ್ರಸನ್ನ ಭಜನ ಸುಖಾಸೇರಸ್ತು ಜಸ್ಪಿತ ಯಕ್ಷಣ ಹಸ್ತೇತ್ ಶಕ್ತಿ ಮಂದಂ ಸುಜಂ ಸ್ರಪಂ ತೋಮರಂಗಜನ ವಾಮೇರ್ಪಾತ್ರಧಾರಯನ್ ವಿಷಾರೂಢಂಜನಾಬದ್ಧಂ ಗೌರವರ್ಣಂ ಮಹೋಜಸಂ ಸತ್ತಾಚಸ್ತರ್ವಕಾಮದಂ ಆತ್ಮಾಭಿಮುಖ ಮಾಸೇನ ಭೇವಂಧ್ಯಾಜೇತ್ಥುತಾಶನು ಏಷ ಹಿ ದೇವ ಪ್ರದುಷೋ ನುಸರ್ವಾ ಪೂರ್ವ ಜಾತತ್ವಗೃಭೆ ಅಂತಃ ಶಿವಜಾಜ ಮಾನಸ ಜನಶ್ಚಮಾನ ಪ್ರತಿಮುಖಾ ವಿಸ್ತುತೋ ಮುಖಃ ಸಂಘೋ ಭವಾ ಸುಪ್ರಸಂ

ಉತ್ತರಾನ್ ಭಾಗ್ರಾನ್ ದರ್ಭಾನ್ ಜಗತ್ತೀರ್ಯಾಧ್ವಂತ್ ಭಾಗ್ರಾನ್ ದೇವ ಸಂದಿಷ್ಟಾನಿ.

ಸಂಕಲ್ಪ ಪ್ರಕಾರೇಣ ವೇದ ಪುರುಷ ಸರ್ವದೇವತಾ ಅತೀತ ಸ್ವರೂಪ ಭಗವಾನು ಸತ್ಯಸಾಯಿ ಬಾಬಾ ಸಂಕಲ್ಪಿತ ವೇದ ಪುರುಷ ಸಪ್ತಾಹ ಜ್ಞಾನ ಯಜ್ಞ ಮಹೋತ್ಸವಾಖ್ಯೇ ಕರ್ಮಣಿ ಮುಹೂರ್ತಸ್ತುಹೂರ್ತಸ್ತುಘಾರಾಘಾರಿಷಪೂರ್ಣ ಮಾಸವತ್ತೋಸ್ಮ ವಾಯುವ್ಯಕೋಣಮಾರಭ್ಯ ಆಗ್ನೇಯಕೋಣಪರ್ಯಂತ ಪ್ರಜಾಪತಯಗಜನ್ನ ಮಮ ಈಶಾನಕೋಣಪರ್ಯಂತ.

ಯಥ್ಯಭ್ಯೋ ನಮಸ್ವಾಹ ನಮಃ ಸ್ವಪಥ್ಯ ಜಾಗೃತ್ಯಭ್ಯೋ ನಮಸ್ವಾಹ ನಮಸ್ತಿಷ್ಠದ್ಭ್ಯೋ ಧಾವತ್ಭ್ಯ

ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್ವಾಹ ಸ್

ಪ್ರಗತಸ್ಥ ಮೇ ಪ್ರಗತಸ್ಥ ಮೇ ಹೇತಸ್ಥ ಮೇ ಪ್ರದಸ್ಥ ಮೇ ಶ್ಲೋಕಸ್ಥ ಮೇ ಶ್ರಾವಸ್ಥ ಮೇ ಸುತಸ್ಥ ಮೇ ಜ್ಯೋತಿಸ್ಥ ಮೇ ಶುಭಸ್ಥ ಮೇ.

ಸಮರ್ಪಿತೇವಾದಿಶಸ್ತ್ರ ಮಧ್ಯೆ ಏಕಾದಶಸ್ಥಾಪ್ಸುಹೃದ ಮಹಿನೇಕಾದಶಸ್ಥೇವಾ ಯಜ್ಞ

ಮಹಾಲಕ್ಷ್ಮೀ ಮಹಾಸರಸ್ವತಿ ರಾಜರಾಜೇಶ್ವರಿ ಭಗವಾನ್ ಸಾಯಿ ಸದ್ಗುರು ಪರಬ್ರಹ್ಮಣೇ ನಮಃ ಕರ್ಪೂರಾನಂದ

ಸರ್ವಾಭವಂತರ ಗೃಹೇ ಅಂಭಸ್ಥಾಂಭೋ ವಾ ಭಕ್ಷೀಯ ಮಹಸ್ತಮೋ ವಾ ಭಕ್ಷೀಯ ಸಹಸ್ತಸೋ ವಾ ಭಕ್ಷೀಯ ಅರ್ಜಸ್ತೋರ್ಜಂ ವಾ ಭಕ್ಷೀಯ.

ಬ್ರಾಹ್ಮಣಸ್ಯಾಶೀರ್ಕೇನ ಯಜ್ಞೇನ ಯಜ್ಞೇನ ಕಾಮಿಗೇ ದಹಿತವಾನ್ ಪ್ರಾತಿಮಸ್ಯ ಯಜ್ಞಸ್ಯಾಶೀರ್ಕಚ್ಛೇದ ತೇನ ವ್ಯಾಹುತೇ ಪುರುಷಾಃ ದದ್ಯಾತ್ ಬ್ರಹ್ಮೈವ ಪ್ರತಿಪದಂ ಕೃತೇನ ತಥಾ ಬ್ರಾಹ್ಮಣಸ್ಯಾಶೀರ್ಕೇನ ಯಜ್ಞೇನ ಯಜ್ಞೇನ ಕಾಮಿಗೇ ದಹಿತವಾನ್ ಪ್ರಾತಿಮಸ್ಯ

ಮಹಿಮಾನ ಕಮೇ ವಿದ್ಯಾ ಮಹಿಮಾನ ಮೇ ಮಹಿಮಾನ ಸ್ವಾಮಿ ವಿದ್ಯಾ ಸ್ವಾಮಿ ವಿದ್ಯಾ.

ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ ಸ್ವಾಮಿ